ಏಕೆಯಾಪ್ಯಾನೇಕ್ ಮರೆ ನಮನ್ಸೆ ಆಭೇನ ಜಾಯೇನ ಅನುಗಸಧೀರಯ ಸಮಯ ಆಪದೇಶ ಸಂಜಯ ಬಾಪೇ ರಜಯ ಸಬಗೆ ಸಾಧಾಪಕೀನು ಆಪನ ವಿಸ್ತಾರ ಸಾವಕಾಶ ಸುಖಾವು ಕರ್ಣೇ ಹಾರ ವಸ್ತೇ ಪೆನ್ನು ಕಹ ಹೌ ಕಿಶೋಯ ಥಾಮ್ ಧನಂತರ ಏಕ ಸ್ವಪನೆ ಚಲತಾಪ ಕರ್ಣೇ ಹಾರ ಕೌತ ಕರೆ ರಂಗ ಆಪಾರ ಮನ ಮೇ ಆಮನ ಅಪನೇ ಮಾಹೇ ನಾನು ಕಿಮದ ಕಹ ನಾ ಜಾಯ ಸತ್ ಸತ್ ಸತ್ ಪ್ರಭು ಸ್ವಾಮಿ ಗುರುಪ್ರಸಾದ ಕರಾ ಮಖಯಾನಿ ಸಚ ಸಚ ಸತ್ ಸಬ ಕಿನ್ನಾ ಕೋಟ ಮದ ಗನೆ ಬರಲ ಚಿನ್ನಾ ಭಲಾ ಭಲಾ ಭಲಾ ತೇರಾ ರೂಪ ಆ ಸುಂದರ ಅಪಾರ ಅನೂಪ ನಿರ್ಮಲ ನಿರ್ಮಲ ನಿರ್ಮಲ ತೇರಿ ಬಾಣೀ ಕಟ್ ಕಟ್ ಸುನಿ ಶ್ರವಣ ಬಖಯಾಣಿ ಪವಿತ್ರ ಪವಿತ್ರ ಪವಿತ್ರ ಪುನೀತ ನಾಮ ಜಪ ನಾನಕ ಮನ ಪ್ರೀತ ಸ್ಲೋಕ ಸಂತ ಸರಣ ಜೋ ಜನ ಪರ ಸೋಜನ ಉದರಣ ಹಾರ ಸಂತ ಕಿ ನಿಂದಾ ನಾನಕ ಬಹರ ಬಹರ ಅವತಾರ ಅಷ್ಟಪದಿ ಸಂತ ಕೆ ದುಃಖ ನೇ ಯಾರ ಜಾ ಕಟ ಸಂತ ಕೆ ದುಃಖ ಜಮತೆ ನೈ ಛುಟೈ ಸಂತ ಕೆ ದುಃಖ ಸುಖ ಸಬ ಜಾಯ ಸಂತ ಕೆ ದುಃಖ ನರಕ ಮೈ ಪಾಯ ಸಂತ ಕೆ ದುಃಖ ಮತ್ ಹೋಯ ಮರೀನ ಸಂತ ಕೆ ದುಃಖ ಸ್ವಭಾತೇಹೀನ ಸಂತ ಕೆ ಹತ ಗುರ ಖೇ ನಾ ಗೋಯ ಸಂತ ಕೆ ದುಃಖ ಧಾನ ಭ್ರಷ್ಟ ಹೋಯ ಸಂತ ಕೃಪಾಲ ಕೃಪಾ ಜಯ ಕರ ನಾನಕ ಸಂತ ಸಂಗ ನಂದಕ ಪೀತರ ಸಂತ ಕೈ ದುಃಖ ದೇ ಮುಖ ಪಾವೈ ಸಂತನ ಕೈ ದುಃಖ ಕಾಗ ಜೋ ಲವೈ ಸಂತನ ಕೈ ದುಃಖ ಸರ್ಬ ಜೋನ ಪಾಯ ಸಂತ ಕೈ ದುಃಖ ತ್ರಿಗ ಜೋನ ಕರ್ಮಾಯ ಸಂತನ ಕೈ ದುಃಖ ತೃಷ್ಣಾ ಮೈ ಜಲ ಸಂತ ಕೈ ದುಃಖ ಸಬ ಕೋ ಶಲ ಸಂತ ಕೈ ದುಃಖ ತೇ ಸಬ ಜಾಯ ಸಂತ ಕೈ ದುಃಖ ನೀಚ ನೀಚಾಯ ಸಂತ ದುಃಖೀ ಗಾಥಾ ಕೋ ನಾಹೇ ನಾನು ಸಂತ ಪಾವೇ ತಾ ಓ ಬಿಗತ ಪಾಹೇ

ಸಾಚ ಅಷ್ಟಪದೇ ಚರಣ ಸಾತ ಸತ್ ಪ್ರಸನ್ನಹಾರ ಪೂಜಾ ಸಾತ ಸಾ ಸೇವದಾರ ದರ್ಶನ ಸಾತ ಸತ್ ಪೇಖನಹಾರ ನಾಮ ಸಾತ ಸತ ಯಾವನಹಾರ ಆಪ ಸಾತ ಸಬತಾರಿ ಅಪೇ ಗುಣ ಅಪೇ ಗುಣಕಾರಿ ಶಬ್ದ ಸಾತ ಸತ್ ಪ್ರಭಕ್ತ ಸುರತ ಸಾತ ಸಜ ಸುಂತ ಭಜನ ಅರ್ಗೋ ಸಾ ಸಬ ಹೋಯೇ ನಾನಕ ಸಾತ ಸತ್ ಪ್ರಭ ಸೋಹೇ ಸಾ ಸ್ವರೂಪ ಹೃದಯ ಜನ ಮಾನ್ಯಾ ಕರ್ಣ ಕರಾಮ ದಿನ ಮೂಲ ಪಛಾನ್ಯಾ ಜಾಗೇ ಹೃದಯ ವಿಶ್ವಾಸ ಪ್ರಭ ಆಯ ತತ್ ಜ್ಞಾನ ಸಮನ್ ಪ್ರಗಟಾಯ ಪೈಥೇ ನರ್ಪೋ ಬಸಾನಾ ಸ್ಥಿವ ಜಾತ ಸಮಾಹೇ ಸಮಾನಾ ಬಸ್ತ ಮಾಹೇ ಲೇ ಬಸ್ತ ಗಡಾಯಿ ದಾಗೋ ಭಿನ್ನಾ ಗಹನಾ ಜಾಯಿ ಬುಜ್ಜೇ ಬುಜ್ಜನ ಹಾರ ವಿವೇಕ ನಾರಾಯಣ ಮಿಲೇ ನಾನಕೇಕ ಠಾಕುರ ಕಾ ಸೇವಕ ಆಜ್ಞಾಕಾರಿ ಠಾಕುರ ಕಾ ಸೇವಕ ಸದಾ ಪೂಜಾರಿ ಠಾಕುರ ಕೇ ಸೇವಕ ಕೈ ಮನ ಪ್ರತೀತ ಠಾಕುರ ಕೇ ಸೇವಕ ಕೀ ನಿರ್ಮಲ ರೀತ ಠಾಕುರ ಕೋ ಸೇವಕ ಜಾನೇ ಸಂಘ ಪ್ರಭು ಕಾ ಸೇವಕ ನಾಮ ಕೈ ರಂಗ ಸೇವಕ ಪ್ರ ಪಾಲನ ಹಾರ ಸೇವಕ ಸೇವಕ ಕೀ ರಾಖೇ ನಿರಂಕಾರ ಸೋ ಸೇವಕ ಜಿತ್ಯಾ ಪ್ರಭ ಧಾರೇ ನಾನಕ ಸೋ ಸೇವಕ ಸಾ ಸಾ ಸಮಾರ ಅಪನೇ